ಭೂತ ಚೂದಂಬತಂಗನ ಗಾಧಭ್ಯಾದ ನಾದಕ ತಂಗನ ಖೇದ ಭೇದ ಛೇದ ನರಂಜೆ ಚಾರ್ ಚತುರ್ದಿಶ್ ಚಕ್ರ ಫಿರಂ ಜಯ ರಾಗನ ರಂಗನ ರೇಗ ರುಗಂ ಜಯ ಶೋಕನ ಭೋಗನ ಜೋಗ ಜುಗಂ ಭೋ ಭಂಜನ ಗಂಜನ ಆದಿಶ್ರಂ ಜಯ ಬಂಧತ ದೇವ ದೇವ ನರಂ ಗಣ ಕಿನ್ನರ ಜ ಛುಜಂಗರ ಚೇ ಮಣ ಮಾಣಕ ಮೋತಿ ಲಾಲ ಸುಚೇ ಅನ ಭಂಜ ಪ್ರಭಾನ ಗಂಜ ಪ್ರತಂ ಜಯ ಪಾರ್ನ ಪಾವತ ಪೂರ್ಮತಂ ಅನಖಂಡ ಸ್ವರೂಪ ದಂಡ ಪ್ರಭಾ ಜಯ ಜಂಪದ ಭೇದ ಪುರಾಣ ಸಭಾ ಜಯ ಭೇದ ಕತೇವ ಅನಂತ ಕಹೆ ಜಯ ಭೂತ ಭೂತ ನ ಭೇದ ಲಹ ಜಯ ಭೇದ ಪುರಾಣ ಕತೇವ ಜಪ ಸತ ಸಿಂಧ ದೋ ಮುಖ ತಾಪ ತಪ ಕೈ ಗಲ್ಪನ್ ಲೋ ತಪ ತಾಪ ಕರ ನಹಿ ನೈಕ ಕೃಪಾ ನಿತ ಪಾನ ಪರ ಜಯ ಫೋಕಡ ಧರಮ ಸಫೇತ ಜಹ ಏಕ ಚಿತ್ತ ಕೃಪಾ ನಿತ ಕೋ ಜಪ

ಕೆ ನಿಮ್ಮನೆಯ ಮಹಾಸದ್ಗುರು ನಿತಾನಂದಿತ ಅನ್ಯೋಟಿ ಆದಿ ವಿಜ್ಞಾಸರಿ ಆದಾಸರಿ ಆಪ್ ಜೊತೆ ಆದಿ ಸ್ಮೃತಿ ಕೃತಿ ಅಮಯ ಸೋದಿ ಬೆಟ್ಟ ಜರುಸಂತು ಸುಚ್ಚೆ ಪಾಶ್ಚಾರ್ಯ ಮಹಾರಾಜ ಜಿನಾ ಜಿನಾ ಮೈ ಪೈಲೋ ಸೋದಿ ಬೆಟ್ಟ ಜರುಸಂತು ಸುಚ್ಚೆ ಪಾಶ್ಚಾರ್ಯ ಮಹಾರಾಜ ಸಭನಾ ದಿ ಲಿಖೇ ಲಾವಣಿ ಚಡ್ದಿ ಕಲಾ ಬಕ್ಸಿ ಗುರು ನಾನಕ ನಾಮ ಚಡ್ದಿ ಕಲಾ ತೇರೇ ಪಾಣಿ